0: ಗಾಲ್ಸ ತೆರೆದಿ ಬಲ್ಲೇ ಕಾಲ ಜಾರ್ದಿನಲ್ಲಿ ಹಲ್ಲಾಗಿಲ್ಲ ಬರ್ರಾಮ ಇದನ್ನು ಹತ್ತನಲ್ಲ ಸೋರಾರ್ ನಮ್ಮ ಬಗ್ಗೆ ಸೇಲ ಮಾಲ ಕುಲ್ ದೋಲ್ ಮೀಸ್ ಮಸಲಕ್ಕಲ್ಲ ಮೇಕ್ರಾಯ್ ಅಮ್ ಬಾಲ್ ಮಗ್ದರತ್ ಅಮ್ ಬಾಲ್ ಅಮರ್ ಮಸಲಕ್ಕ ಗಾಮಂಗ್ ಗಬ್ಬಿ ಇದು ಸೋರಾರ್ ರಗ್ಲಾಸ್ ರೇಖಾ ಬರೆದು ಗರಿತ್ ನಾಯ್ಮ ಅಂತ ಒಲ ಲಗ್ರಿಶಾನ ಹುರದಿ ಕೋನ್ ವಜಾರತ್ ಹರಿಸ್ ಮುಸಲ್ಲಶಿ ಸಾತ್ ಪನ್ನ ಆಲ ದಿನಿಶ್ ದಾರಾಮ ಅನ್ನ ವಜಾರತ್ ಹರಿಸ್ ಲಭೇನಾತು ಅದರಲ್ಲಿ ಶುಕ್ರ ಹಾಕೋರು ರೇಹಾ ಹೋಗ್ಲು ಆಗ್ಬ ಹೋಗ್ಲು ಅದೇ ಇದಕ್ಕಿದ ಅಂತೂ ಪಾಕ ಶಂಸಿ ಅಂಸತ್ನ ಹೆಸತ್ತಿವೆ ಸ್ಮರಂ ಮಾತನ ಅಲ್ಲ ದಿಬ್ಬ ಅಮ್ಮ ಹಾಗಾಯ್ ಅಲ್ಲ ಹಂಗಲಿಯಾಗಿ ಇದು ಕಬ್ಬತ್ತ ಇಲ್ಲ ಅನ್ನದೆ ಅಲ್ಲ ಮಕ್ಕಳು ಅಸಾಸಿಯನ್ ಅದಮ್ಮ ಅವ್ಳಿಗೆ ಇಲ್ಲಿಗೆ ಬುದ್ದಿಬು ಗಿಲ್ಲರ ಬುದ್ದಿಬು ದವಾಹೆವು ಕೊಲತ್ನ ಪಾಕ ಅಂಶ ಅಲ್ಲ ಅದೇ ಒಲ ಮಗ್ದಾರತ್ ಮತ್ತು ಅಲ್ಲದೆ ಕೋನ್ ಸಾನ್ ಅಮರ್ಗಿಲ್ಲ ಅಲ್ಲ ಸಬ್ಬತ್ ಕಾದ್ರೆ ಅಮ್ ಸಾನ್ ಅಂತ ಬಹುತ್ ಈ ಮರಾಯ್ಗ ಅತರ್ಫ ಕಾಶ ಆಬದು ಅಲ್ಲ ಅದು ಸಬ್ಬ ಮಗ್ದಾರತ್ ಹಾಕೋ ಮತ್ತು ಕಗಲ್ ತಿನ್ನಪ್ಪ ಅಗ್ಬೂಲ ಅಲ್ಲ ಅಗ್ಲ ಅಗ್ಬೂಯ್ ರೈ ಹಾಕೋ ಹಬ್ಬ ಕಾಲ ರೈ ಇಲ್ಲ ಮಾಲೋಮ್ ನಾ ಆಮಲ್ ಆಲೋತ್ ಆಲೋತ್ ನಾ ಕಗಿದ್ದಾಯ್ತು ರಶಿ ಅನ್ನ ಅಗಿದ್ ಕಬ್ಬತ ಹಂಗಲಿ ಮುಬಾಶರತನ್ ದೇಲ್ ಆಲತ್ ತರಾರಪ್ಪ ಉಲ್ಲ ಸೋರಾರ್ ಜೊತೆ ಕದರ್ಪ ಬರತ್ತ
1: ಕಾಯ್ನ ಅದು ಬಿಬ್ಬಲ ಜರು ಇಬ್ಬಲ ನಾ ಜೋಬ ದಬೂಬ್ ಓ ಜೋಬ ಅಕಲ್ ಒಬ್ಬ ಬುಜೆ ತಲಬ್ ಬದೀಬು ಫರ್ಸಿ ನದಿ ದೀಬು ತೊಮ್ಮಲ ಫರ್ ಕದ ದೀಪ ಆದ್ನ ಅಫ್ಗಾದೋ ಇದ್ಬಾಸ್ ಗೈಸ ಅಲ್ಲ ಹೋಗಿ ಲಿಬ್ಜ ಹಲಲ್ ಗೊಬ್ಬೋತ್ ಗಿಮ್ ನಬ್ರಾತು ಹತ್ತೆ ಫ್ರೇತತ್ ಅಫ್ಗಾದೋ ಬಾಲ್ ಅಕಾಮ ಗಬ್ಬಲ ಕಜ ನಾಯಲ್ ಹಲ್ಲ ದೀಬು ಕಮಲ ತ ಮಕ್ತೂಬ್ ಲಲ್ಲ ಎನ್ ಸಾಬ್ ಬೇಕ ಆಯ್ತ ಅದು ಅಂತ ಅಫ್ಗಾದು ಖಿಲ್ ಸರಸ್ ಅವಳ ಆಕಾಮನ್ ಗಬ್ಬಿ ಮುಲು ಮೆಳ್ ದಾಮನ್ ಅಂತ ಸಫರ ಅಲಬ್ಕ ಹತ್ತು ಇಬ್ ಸುಮ್ಮಾ ಅಲತ್ ಬಲ್ಲ ಸತ್ತೆ ಇಬ್ ಸಲಾತತ್ ಬಲ್ಲೋ ಇದ್ಬಲಿ ಎತ್ತಿಯ ಹಲ್ಲಾನೆ ಕಾಲಿ ದೀಮ್ನಾ ಗಿವ ಇತ್ವಿಷ್ಟಾವೆ ಹಿಮಾಮಾತ್ ಥರಾಬ ದೀಬು ಒಲ ದೀಮ್ನಾಯ್ ದಕತ್ ಒಲ ದೀಬ ಲಾಯ್ ಖಿರ್ಲಿ ಕದಮಾಯ್ ದೀಪ್ ಅನ್ನ ಲಬ್ಜಾಲ ಹಲ್ಲೋತು ಮನ್ ಅರ್ರಾಂಶು ಒಲಾಲ್ ಒಲ ಮನ್ ಮಾಂಗೂಸ್ ಒಲ ಅದು ಅನ್ನ ಮಾಂಗೂಸ್ ಮ ಹಲ್ಲ ಏ ದಿಬಿಲಿ ಜರಿ ಮನಾಕಿನ್ ಮಾಂಗೂಸ್ ಅಬ್ ಅಜ ಅಂಬುತ್ತಲ್ಲ ಕಬ್ಜ ಅಚ್ಚರಿ ಅಲ್ಲ ಹತ್ತೆ ಕಲ್ ಸಲಸ್ತು ಕಕ್ಕನ್ ನಮಸಲ್ ನಾಯೇ ಹರಸ್ ಒಲ ಮಜರತ್ ಒದ್ದಿ ಹಲ್ಲೇಕು ಅಲ್ಲ
2: ሓለት ጀው ሙዲደት ገለብ ምናእግል ኣጅናስ ኣዝረአት ሕሩይ ባካ ከም ሰልቱ ምን ማለት ሸራሕ እተ ጀራዲን ከም በጽሕና ለቐደምናዊ ስኣል እተ ሙዲደት ለህላ ጀራዲን ለፈረ ጅንስ ፈዋኬ ሓመሊት ወቡን ንውዕያቱ ሚቱ ለትብል ስኣል ዓላ እብዓም መጥቲ ለመንጥቐት እግል ፈዋኬ ውጡይ ከምቱ ለሰብ ጀራዲን መዳግሞ
1: እቱ እተ ዘመናይ ገልተ ዓደ ምስል ውዛረት ሓርስ ገለ ፀባባጥ ኣለሉ يمكن اذا انا ابلمتناي انا من ورثكم من ابويا ورثكم ان ادرس وكل عرفيه كرم كرم مثل ابويا اذا تركوا حر اتل اسب ديكو اذا انا جايس يمكن اذا لي افوكادو من كاري حوين الفري اللي دراغون بلاك على ليكوز قدم ثلاث سنه جايس دي بقى دي بعداغات لفري نير ايكو بالعكو ولا زري من صباتكو خمصاكو ايوه اذا كم سل لي لهي تزمنا وقل لك بقى اذا زي تعرف هلا لان لمات بدير بعبرت نحرس عنا قبل ما نجيس انا بنشح نزرع انا كل ترى لك الا زي قلبوني توت قلبوني مسلنا على وزاره حرس نصبا مسلا كادرات مسلو منهم علم ومهرج للنساب ديو كبوق اللي يجيس بديو